ಕೇಂದ್ರೀಯ ಅನ್ವೇಷಣ ವಿಭಾಗ NEETUG 2026 ಇತಿ ಪರೀಕ್ಷಾಯಾಹ ವಿಷಯೆ ಅಭಿಕಥಿತ ಅನಿಯಮಿತತಾಯಾಹ ಪ್ರಶ್ನಪತ್ರಸ್ಯ ಅನಿಯಮಿತತಯಾ ಪ್ರಕಾಶನೇತಿ ವಿಷಯೆ ಚ ಪಂಚ ಅಭಿಯುಕ್ತಾನ್ ಗೃಹೀತವಾನ್. ಪ್ರಕರಣಸ್ಯ ಪಂಚ ಅಭಿಯುಕ್ತಾಃ ಜಯವೃತ್ತಾಃ ತ್ರಯಃ ಏಕೈಕೌ ಗುರುಗ್ರಾಮ ನಾಶಿಕತಃ ಅನ್ಯೆ ಅನೇಕ ಚ ಸಂಕಿತಾಃ ಸಂಪ್ರತಿ ಪರೀಕ್ಷಮಾಣಾಃ ಸಂತಿ. ಅಸಮ ಸರ್ವಕಾರಃ ಅಸ್ಯ ಮಾಸಸ್ಯ ಷಡ್ವಿಂಶೆ ದಿನಾಂಕೆ ರಾಜ್ಯ ವಿಧಾನಸಭಾಯಾಂ ಯೂನಿಫಾರ್ಮ್ ಸಿವಿಲ್ ಕೋಡ್ UGCC ಇತಿ ಸಮಾನ ನಾಗರಿಕ ಸಂಹಿತಾ ವಿಧೇಯಕಂ ಪ್ರವರ್ತಯಿಷ್ಯತಿ. ಮುಖ್ಯಮಂತ್ರಿ ಹಿಮಂತ ಬಿಶ್ವಶರ್ಮಾ ಇತ್ಯೇಷಃ ಮುಖ್ಯಮಂತ್ರಿ ರೂಪೇಣ ದ್ವಿತೀಯ ಕಾರ್ಯಕಾಲಸ್ಯ ಪ್ರಥಮ ಮಂತ್ರಿಸಭಾಯಾಃ ಅಧ್ಯಕ್ಷತಾಂ ಕೃತ್ವಾ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಘೋಷಣೈಸ ಅಕರೋತ್. ಸರ್ವಕಾರೇಣ ಕೇಂದ್ರೀಯ ಅನ್ವೇಷಣ ವಿಭಾಗಸ್ಯ CBI ಇತ್ಯಸ್ಯ ನಿರ್ದೇಶಕಾಯ ಪ್ರವೀಣ ಸೂದ್ ಇತ್ಯಸ್ಮೈ ಏಕವರ್ಷಸ್ಯ ವಿಸ್ತಾರಃ ದತ್ತಃ. ಉತ್ತರ ಪ್ರದೇಶೇ ಧೂಲಿ ಪ್ರಭಂಜನೇನ ಸಹ ವಿದ್ಯುತ್ ಪ್ರಭಂಜನೇನ ವೃಷ್ಟ್ಯಾ ಚ ಗತ ಚತುರ್ವಿಂಶತಿ ಹೋರಾಸು ತ್ರಿಚತ್ವಾರಿಂಶತ್ ಜನಾಃ ಮೃತಃ. ಭದೋಹಿ ಮಂಡಲೇ ಸರ್ವಾಧಿಕಾಃ ಪಂಚದಶ ಜನಾಃ ಮೃತಃ ಇತಿ ಸೂಚನಾಸ್ತಿ. ಪಶ್ಚಿಮಬಂಗ ಸರ್ವಕಾರೇಣ ಆಲುಕಂ ಪಲಾಂಡುಃ ಫಲ ಶಾಕಾನಿ ತೈಲಬೀಜಾದಿಭಿಃ ಸಹ ಅನ್ಯ ಧಾನ್ಯಾನಿ ಆವಶ್ಯಕೋತ್ಪಾದೇಭ್ಯಶ್ಚ ಅಂತಾರಾಜ್ಯಸ್ತರೇಷು ಆವಾಗಮನಾಯ ಸರ್ವೇ ಪ್ರತಿಬಂಧಾಃ ಉಪಾಹರಿತಾಃ. ಅಂತೆ ಪ್ರಿಯಾಃ ಶ್ರೋತಾರಃ, ಕ್ರೀಡಾ ವಾರ್ತಾಯಾಂ IPL ಇತಿ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ರಾಯಪುರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲೇನ ಕೋಲ್ಕತಾ ನೈಟ್ ರೈಡರ್ಸ್ ಇತಿ ದಲಂ ಷಟ್ ಸ್ತೋಭೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ಧರ್ಮಶಾಲಾಯಾಂ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಇತ್ಯೇತೇ ದಲೇ ಪುನಃ ಕ್ರೀಡಿಷ್ಯತಃ ಇತಿ ವಾರ್ತಾಃ.